ಹೇಗನರು ಏನಡಿತು ಉಮ್ಮ ಕುರಿಮುನ್ರಿ ಮಾತು ದೇ ನಂಕನೈತಕ ಕರ್ಬಕರೇವ ಕಡಂಕ ಗರೇಸನ್ನ ವ್ಯೂಹಮ್ಮ ನ ಮತಪ್ಪ ನ ತುರುಸಿ ಪರೆಂತಾಕು ನ ನೀರು ಪಿಪ್ಪೆ ಶಂಕಾಕು ಏನರು ತಾವು ಮತಾನ್ರಲ್ಲ ಡಂಕ ನ ತಪ್ಪ ನ ಮಾತು ನೀಗನರು ಇದೀವ ನನ್ನ ತೋಂಗ ನಿಮ್ಮದವರು ತಪ್ಪ ತಪ್ಪಿ ಮತಾನ್ರಿ ನಿಲೈನ್ನ ನ ಸಬ ಅದೇ ನಂಕನ ರೀತನ ಬಿತ್ತ ಕರಿವರೇ ಬಂದು ಕೃಷ್ಣ ತಪ್ಪ ಮತಪ್ಪಾಕಿ ಜೈ ನಡಕ್ಕೋ ಲೆಕ್ಕ ಕಿರಿಕಾ ನಂಗೆ ಪರಿಂಗರ ತೆಲ್ಲ ಸಂಪಾಜ ಜಾಮೋ ತ ಮಸಲಲ್ಲ ಅದ ನ ಸಬ ಮಕ್ಕಮತ್ತು ಅವರು ಕಸಿ ಇರುವಲ್ಲೆ ತಪ್ಪಿಸಿ ತೊಮತ್ತು ಅನ್ನ ಅಂಕತು ಅಂಕಮೋತು ಉತ್ಸಾಹ ಉಂಟು ಪಕಂಜಾಗೆ ಪರಿಂಗರಂಗೆ ಹಾದಿರೇ ನಿಂತರಮ್ಮ ಯಜಿ ಅಪ್ಪ ಉನ್ನರೋ ಯಜಿ ತಾಪಲ ಅಭಾವನ್ನಿ ನಮ್ಮರು ಸೆದ್ದಿ ಉತ್ಸಾಹ ಕಂಗೆ ಪ ಮುಲನ್ನ ಒತ್ತುವೆ ಎನ್ರೇ ಮಸಂಪಾಜ ಎಂಕದುವ ಇಪ ಕಂಜಾ ಕಿಬತೆ ಜಾಮೈ ಇ ಕರ್ಜಾ ಕಂಡಿಂಗಂತನಂಗ್ ಆಜ ನಿ ಪರ್ರಿ ಪರ್ರಿ ಆಜ ಗಾಗ ಮೊಂಪು ಒರಿಯತ್ತಿಯೇ ಮೇಲೋ ಮಸಿತ್ತ ಪೂರ ಮೇಲೋ ಮಸಿತ್ತ ಸಲಸೈ ಪುರತೋ ಪಿಹನ ಪೂರ ಯಂ ಕದುವ ಯರು ಬಚ ಬಚ ನ ಸಂಪಜಂಗಿ ಪ ಕಂಜ ಕಂಜ ಅಕ್ಕಿ ಬತೆ ಬಾಚೈ ಪಕಸಿ ಗಸಿ ಮೇ ಬತೆ ತಮ್ಮೇ ಆಡ ಪೊಂಗಲ ತಾಲ ಸೊ ಪೊಂಗಲ ತಾಲ ಯೋ ಪೌ ಪಜಬಾಯ ಲಾಗಿ ಬುಪಾತಿ ಲಾಗಿ ಏ ವಾದ ನೆ ಪ ಕಂಜ ಕಂಜ ಅಕ್ಕಿ ಬತೆ ಸೋರ ವಿಚಾರ ಅಪಲಾಗಿ ನ ಅಲೇ ನ ಪೊಂಗಲ ತಾಲ ತುಯ ನೈ ಚಪಾ ಚಾಪಾ ಮೇ ಯಂಕ ಅಂಪಾತ್ ಇತಾರಿ ಮಲಿ ಸಂಪಜತ್ ಚರ ನೈತಾರ ಮಲಿ ಸ ಅಂಕ ಪತಂಜು ನಾನು ಬಿತ್ತ ಮಕ್ಕದ ಅಬ್ಬುದುಲ್ಲಾಹ ಕನ್ನ ಕತರಾಹು ಫೈನ್ ಲಂ ತಕುನ್ ತರಾಹು ಫೈನ್ನ ಹೂ ಯರಾಕ ಕಸಿವಿಯ ಕೊರಿ ಪೊಂಗಲ್ಲ ತಾಲ ಬರಿ ಇಬಾದ ಕೊರಿ ಪೊಂಗಲ್ಲ ತಾಲ ಸಮನ್ನ ಮುಯಿತ ಪೊಂಗಲ್ಲ ತಾಲ ಫೈನ್ ಲಂ ತಕುನ್ ತರಾಹು ತಪ್ಪಿ ಕೊಡೆ ಮುಲ್ಲೈ ಪಡೆ ಮುಲ್ಲೆ ಮೀತೈ ಏ ಇಸಂಗಿ ಕರೆ ಪೊಂಗಲ್ಲ ತಾಲ ತು ನೈ ತಕೋ ಪಕ್ಕಿತನ್ನ ಪೊಂಗಲ್ಲ ತಾಲ ದೇನ ಪದ ಪಕ್ಕಿತತ್ತ ಇಸನ್ನ ಪೊಂಗಲ್ಲ ತಾಲ ದೇನ ಪದ ಸತ್ತ ಪೊಂಗಲ್ಲ ತಾಲ ನೈಸಂಗ ನಂಕ ಮತ್ತೊ ಅರಿಯತಿತ್ತ ಏತು ಇಡಿ ತೈತಕ ಪೊಲೆ ರಿಯೋಲೋ ತಪ್ಪಿ ದೇ ತೈತಕ ಪೊಲೆ ಮುಂದ್ರಿ ಪೊಂಗಲ್ಲ ತಾಲ ನೈತಕ ಪೊಲೆ ರಿಯೋಲೋ ನೈತ ತೊಕ್ಕ ಪೊಲೆ ಮುಂದ್ರಿ ನೈತಕ ಪೊಲೆ ಕೀರಿ ನೈತ ತೊಕ್ಕ ಪೊಲೆ ಕಾನಂಗ್ ನೈತಕ ಪೊಲೆಯಾಸೆ ನೈತ ತೊಕ್ಕ ಪೊಲೆಯಾವ ನೈತಕ ಪೊಲೆ ಸಲಿವಂ ನೈತ ತೊಕ್ಕ ಪೊಲೆ ರಿಲಾಲ್ ಯಜಿಕುಮಸ್ಸಂ ಪಾಜಕ್ಕೆ ಏ ನೈತದು ಪೊಂಗಲ ತಾಲ ಕೊಲ್ಲೈ ಕೋಶತಿತ್ತ ನೈತದು ಪೊಂಗಲ ತಾಲ ಕೋ ಲಸಿತ ನನಮೈ ಇತಪ ಕಂಕೈ ತಪ ಹಾದರಿ ಪೊಂಗಲ ತಾಲ ಲನ್ನದಿತ್ತ ಅದರಿ ಅಂತರ್ಮಣ ಮಕ್ಕಡೈ ಪೊಂಗಲ್ಲ ತಾಲ ವೈದ ಸಲಕ ಐಬಾಡಿ ಅನ್ನಿ ಫಇನ್ನಿ ಕರೀಬ್ ಓ ಮುಹಮ್ಮ ಕೊನಕ್ಕು ತನಂಗ ಅತಕ್ಕು ಪಪಹಾನ್ ಇನ್ನಿ ಕರೀಬ್ ಎತ್ತು ಮಚಾವೆ ಅರಿ ಪೊಂಗ್ ಅರಿ ಅತಕ್ಕು ಮಚಾವೆ ಪಕ್ಕಿ ತಕ್ಕು ಮಚಾವೆ ಪರಿಂಗ್ ಕಲಿಂಗಕ್ಕು ಮಚಾವೆ ಇಸ್ಸಕ್ಕು ಇತುಲ ಚಾರ ಉಂಟು ಪಕಂಜ ಅಕ್ಕಿ ಪರಿಂಗರಂಗ ಚಾರ ಎಂ ಪಲಿಂ ಪಂತಿಂಗ್ ಯುಗ ತೌ ಸಹ ಕಂಗಿ ಪೆಕ್ಕೊ ಚರಾನ ಬರವದ್ದಿಂಗ್ ತೈ ಸಮಾನ ಬತ್ವನ್ನ ಎರನು ತ ಬಚೈಲಲ ಸಂಪಾಜ ತೌ ಸಹ ಕಂಗಿ ನಪ್ಪಮ ಗಂಪಮ ಪಾಸಿ ಕೊಂಚ